0: ಭೂರಭುವಶ್ವಾದೀಪದೇವತಾವಯಾಮಿ ಸರ್ಪಸಾರ್ಗಂಧಸ್ತಪುಷ್ಪಾಣಿ ಸಮರ್ಪಯಾಮಿ ನಮಸ್ಕರೋಮಿ ನಮಸ್ಕರೋಮಿ. ಆಚಾರ್ಯ ಜಿ, ಬಾಲಾಜಿ ಕೋ ಮಾಲಾ ಜಾ ತೃತೀಯ ಅಕ್ಷ ತೃತೀಯ ಹೈ ನಾ ಬಾಲಾಜಿ ಕೋ ಮಾಲಾ. ಹಾಂ, ಕಥೀ ಜಿ ಉಪಲಕ್ಷ ಮೇ ಬಾಲಾಜಿ ಕೋ ಮಾಲಾ ಅಪನೇ ಇಧರ ಕರ್ಕೇ ಫಿರ್ ಬಾಲಾಜಿ ಕೇ ಮಾಧ್ಯಮ ಸೇ ಹೀ ಸ್ಕೂಲ್ ಚಲೇ ಗಾ.
1: ಲಗಾ ಫೂಲ್ಪುರಿ ಜಿ.
0: ಹಾಂ,
1: ಆಪ್ ಲಗಾ.
0: ದೇವೇಶ್ವರ ಮಹಾದೇವ ಕೀ ಜಯ. ಸ್ವಸ್ತಿ ನ ಇಂದ್ರೋ ವೃದಸ್ವರ್ವಾ, ಸ್ವಸ್ತಿ ನ ಭೂಷಾ ವಿಶ್ವೇ ವೇದಾ ಅರಿಷ್ಟನೇಮಿ, ಸ್ವಸ್ತಿ ನೋ ಬೃಹಸ್ಪತಿ ದಧಾತು ಮೃಗಸ್ವಾಮೃತಾ ವೃಷ್ಣೀ ಮಾತರಾ, ಶುಭಂ ಜಾವಾನೋ ವಿದಧಿ ಕುಯನ್ಮಯಾ ಯಗ್ನಿ ಜೀವಾ. ಆಕ್ರಯಂ ಸೂರಶಕ್ಸೋ ವಿಶ್ವೇ ನೋ ದೇವಾ ಅವಸಾಗಮನಿಹ.

ಯದಾಯು ಶತಮಿನ್ನು ಶರದೊಂದಿ ದೇವಾತ್ರಾನ್ ಚಕ್ರಾಜರಾಜಂ ಧನೂನಾಂಬುದರಾಶೋ ಯತ್ರಾಪಿತರೋ ಭವಂತಿ ಮಾನೋ ಮಿಲ್ಯಾರೀಕತಯುರೆಗಂಧೋ ಅದಿತಿರಜ್ಯೋ ಅದಿತಿರಂತ್ರಿಕ್ಷಂ ಅದಿತಿರಮಾತಾ ಪಿತಾ ಸ್ವಪುತ್ರಾಃ ವಿಶ್ವೇ ದೇವಾ ಅದಿತಿರ ಪಂಚಜನಾಂ ಜೋ ಶಾಂತಿರಂತ್ರಿಕ್ಷಾಂ ಗೋಂ ಶಾಂತಿ ಪೃಥ್ವೀ ಶಾಂತಿರಾವಃ ಶಾಂತಿರೌಷಧಯಃ ಶಾಂತಿರವನಸ್ಪತಿ ಶಾಂತಿ ವಿಶ್ವೇ ದೇವಾ ಶಾಂತಿರ ಬ್ರಹ್ಮ ಶಾಂತಿ.